0: अभी आप सुन रहे थे पंडित भीमसेन जोशी के स्वर में संत कान्हो पत्रा की रचना। श्रोताओं, भक्ति संगीत का कार्यक्रम अभी आपने सुना, ए आकाशवाणी पुणे का निर्माण था, जिसे आपने सुना रागम 24/7 DTH चैनल पर। सुनते रहिए भारतीय संगीत हर पल हर समय।
1: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಭಕ್ತಿ ಕುಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳಿ ಆಂಜನೇಯನೇ, ವಾದಿರಾಜರ ರಚನೆ.
2: ದಿಸ್ ಇಸ್ ಆಕಾಶವಾಣಿ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ this morning's program with a selection of soulful devotional compositions presented with devotion and musical grace. We begin with Anjaneyane, a beautiful devotional composition of Vadirajaru.

0: ಮುಂದೆ ಕೇಳೋಣ ಹನುಮನ ಮತವೇ ಹರಿಯ ಮತವೋ.
1: ಲೆಟ್ ಅಸ್ ಲಿಸನ್ ಟು ಅನದರ್ ಮೆಲೋಡಿಯಸ್ ಡಿವೋಷನಲ್ ಆಫರಿಂಗ್ ಹನುಮನ ಮತವೇ.

0: ವಿಜಯದಾಸರವರು ರಚಿಸಿರುವ ಭಕ್ತಿಗೀತೆ ವೆಂಕಟೇಶ ಮಂತ್ರ.
1: ಕಂಟಿನ್ಯೂಯಿಂಗ್ ಅವರ್ ಡಿವೋಷನಲ್ ಜರ್ನಿ, ವಿ ಬ್ರಿಂಗ್ ಯು ವೆಂಕಟೇಶ ಮಂತ್ರ, ಅ ಕಾಂಪೋಸಿಷನ್ ಆಫ್ ವಿಜಯದಾಸರ್.

0: ಮುಂದೆ ಕೇಳೋಣ ಹರಿಹರಿ ಎನ್ನಲಿಕ್ಕೆ.
1: ಲೆಟ್ ಅಸ್ ಲಿಸನ್ ಟು ಹರಿಹರಿ ಎನ್ನಲಿಕ್ಕೆ, ಅ ಮೆಲೋಡಿಯಸ್ ಡಿವೋಷನಲ್ ಸಾಂಗ್.

0: ಇನ್ನೀಗ ದೇಶಭಕ್ತಿ ಗೀತೆ ನಾವು ಭಾರತೀಯರು.
1: ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಆಸ್ ದಿ ನೇಷನ್ ಪ್ರಿಪೇರ್ಸ್ ಟು ಸೆಲೆಬ್ರೇಟ್ ಇಟ್ಸ್ ಇಂಡಿಪೆಂಡೆನ್ಸ್ ಡೇ, ಲೆಟ್ ಅಸ್ ಟೇಕ್ ಅ ಮೊಮೆಂಟ್ ಟು ಸೆಲೆಬ್ರೇಟ್ ದಿ ಸ್ಪಿರಿಟ್ ಆಫ್ ಫ್ರೀಡಮ್ ಅಂಡ್ ಪೇಟ್ರಿಯಾಟಿಸಮ್. ವಿ ನೌ ಬ್ರಿಂಗ್ ಯು ಅ ಸ್ಟರಿಂಗ್ ಪೇಟ್ರಿಯಾಟಿಕ್ ಸಾಂಗ್ ಡೆಡಿಕೇಟೆಡ್ ಟು ಅವರ್ ಬಿಲವ್ಡ್ ಮದರ್ಲ್ಯಾಂಡ್. ಲೆಟ್ ದ ಮೆಲಡಿ ಆಫ್ ಪೇಟ್ರಿಯಾಟಿಸಮ್ ಫಿಲ್ ಅವರ್ ಹಾರ್ಟ್ಸ್ ವಿತ್ ಪ್ರೈಡ್. ಲಿಸನ್ ಟು ನೌ ಭಾರತೀಯರು, ಅ ಪೇಟ್ರಿಯಾಟಿಕ್ ಸಾಂಗ್.

0: ಡಾಕ್ಟರ್ ಸಾಶಿ ಮರಳಯ್ಯವರ ರಚನೆ ವೃಂದಗಾನದಲ್ಲಿ.
1: ಯು ಆರ್ ಟ್ಯೂನ್ ಟು ಆಕಾಶವಾಣಿ. ಕಂಟಿನ್ಯೂಯಿಂಗ್ ವಿತ್ ದ ಸ್ಪಿರಿಟ್ ಆಫ್ ಇಂಡಿಪೆಂಡೆನ್ಸ್ ಡೇ, ಹಿಯರ್ ಇಸ್ ಅನದರ್ ಸೋಲ್ಫುಲ್ ಪೇಟ್ರಿಯಾಟಿಕ್ ಸಾಂಗ್, ಅ ಕಾಂಪೋಸಿಷನ್ ಆಫ್ ಡಾಕ್ಟರ್ ಸಾಶಿ ಮರುಳಯ್ಯ ಇನ್ ಕೋರಸ್ ಭಾರತ ಇದು ಭಾರತ.

0: ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕರಿಗಿರೀಶ ರಚಿಸಿರುವ ಭಕ್ತಿ ರಚನೆಯನ್ನ ಕೇಳೋಣ. ಬಂದ ಗೋವಿಂದ ಬಂದ.
1: ಕಂಟಿನ್ಯೂಯಿಂಗ್ ಅವರ್ ಡಿವೋಷನಲ್ ಜರ್ನಿ, ವಿ ನೌ ಪ್ರೆಸೆಂಟ್ ಅ ಕಾಂಪೋಸಿಷನ್ ಆಫ್ ಕರಿಗಿರೀಶ, ಬಂದ ಗೋವಿಂದ.

0: ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನೀವೀಗ ಕೇಳಿ ಪುರಂದರದಾಸರ ರಚನೆ ರಂಗಬಾರೋ ಪಾಂಡುರಂಗಬಾರೋ.
1: ಅವರ್ ನೆಕ್ಸ್ಟ್ ಪ್ರೆಸೆಂಟೇಷನ್ ಇಸ್ ಅ ಕಾಂಪೋಸಿಷನ್ ಆಫ್

0: ಇದುವರೆಗೆ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಅಮೃತವರ್ಷಿಣಿ ಎಫ್ಎಂ ಕಂಪನಾಂಗ 100.1 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಯು ಹ್ಯಾವ್ ಬೀನ್ ಲಿಸ್ನಿಂಗ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಆನ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ಇಸ್ ಬ್ರಾಟ್ ಟು ಯು ಬೈ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ, ಭಾಗವಹಿಸುತ್ತಾರೆ ಭಾರ್ಗವಿ ಕೆ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಭಾರ್ಗವಿ. ಪಲ್ಲವಿ ಭಾಗ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಮಾಡಿದ್ದೆ ಅಲ್ವಾ?
1: ಹೌದು.
2: ಅರ್ಥ ಆಗಿದೆಯಾ ಅದು? ಒಂದ್ಸಲ ಹಾಡ್ಕೊಂಡ್ ಬರ್ತೀರಾ?
1: ಸರಿ.
2: ಸ್ವರ ಸಾಹಿತ್ಯ ಎರಡು ಒಂದೊಂದ್ ಸಂಗತಿ ಒಂದೊಂದ್ಸಲ.
1: ಸರಿ.
2: ಆರೋಹಣ ಅವರೋಹಣ.

0: अनुपलव्य शुद्ध साहित्य अनुपमित कमलावासे
1: अनुपमित कमलावासे चारु हसित कृत कुंद निरासे
0: मुनिवरेडित विमल चरिते
1: मुनिवरेडित विमल चरिते
0: मोहनीय
1: गुणौघ भरिते
0: अनुपमित कमलावासे कमलवे अवळ वासस्थान चारु हसित कृत कुंद निरासे कुंद अंते मल्लिगे हू ಆ ಮಲ್ಲಿಗೆ ಹೂ ಕೂಡ ನಾಚ್ಕೊಳ್ಳುವಂಥ ಅವಳ ಚಾರು ಹಸಿತ
1: ಸರಿ
0: ಅವಳ ಮಂದಸ್ಮಿತ ವದನ ಹಾಗಿದೆ ಅಂತ ಮುನಿವರೇಡಿತ ವಿಮಲ ಚರಿತೆ ಮುನಿಗಳಿಂದ ಸ್ತುತಿಸಲ್ಪಡುವಂಥ ಅದ್ಭುತವಾದ ಚರಿತೆ ಉಳ್ಳವಳು ಮೋಹನೀಯ ಗುಣೋಘ ಭರಿತೆ ಓಘ ಅಂದರೆ ಒಂದು ರಾಶಿ ಗುಣರಾಶಿ ಒಂದಲ್ಲ ಎರಡಲ್ಲ
1: ಅಷ್ಟೊಂದು
0: ಅನೇಕ ಗುಣಗಳ ಒಂದು ಸಂಗ್ರಹ ಅವಳು ಎಲ್ಲ ಅಬ್ಜೆಕ್ಟಿವ್ಸ್ ಇಲ್ಲಿರೋದು ಮನಸ್ಪೂರ್ವಕವಾಗಿ ಸರಸ್ವತಿಯನ್ನ ಸ್ವಾತಿ ತೀರ್ಥಾಳರು ಸ್ತುತಿಸ್ತಾ ಇದ್ದಾರೆ ಎಡಪು ಅದೇನೆ
1: ಪದನೀನಿ
0: ನೀರೇ ಸನಿರಪ ಪಾನಿರಮ

0: ಅಲ್ಲೇನಾಗತ್ತೆ ದಾನಿ ಸಾರಿ ಸನಿ ಡಪ ಅನ್ನೋವಾಗ ಸಾರಿಸ ಅನ್ನೋದು ಮೂರನೇ ಕಾಲ,
1: ಸರಿ,
0: ಪಾನಿ ಡಬ ದಮ ಅದು ಎರಡನೇ ಕಾಲ, ಪ ಮೂರಕ್ಷರ ನೀ ಡಪ ದಮ ಒಟ್ಟು ಎಂಟಕ್ಷರ ಎರಡನೇ ಕಾಲ,
1: ಸರಿ
0: ಹೇಳಿ.
1: ಪದ ನೀ
0: ದಾನಿ ಸಾರಿ ಸನಿ ಡಪ

0: ಅಲ್ಲಿ ದಾನಿ ಸರಸನಿ ದಾನಿ ಸ ಅಂತ ಮಾಡ್ಕೊಳ್ಳಿ ಅವ.
1: ಓಕೆ, ದಾನಿ ಸರಸ
0: ದಾನಿ ಸರಸನಿ ದಾನಿ
1: ದಾನಿ ಸರಸನಿ ದಾನಿ ಸ
0: ಮೂರನೇ ಕಾಲದಲ್ಲಿ ದಾನಿ ಸರಿಸ.
1: ಸರಿ,
0: ಇನ್ನೊಂದ್ಸಲ ಒಂದ್ಸಲ ಸ್ವರ ಹಾಡಿ.
1: ಸರಿ,
0: ಪದನಿ ದನಿ ಸರಿ ಸನಿ ದ ಪ ನಿ ದ ಪ ದ ಮ ಪ
1: ದನಿ ಸರಿ
0: ಅಲ್ಲ ಪ
1: ಮೂರು
0: ದನಿ ಸರಿ ಪ ಮೂರಕ್ಷರ ನಿಲ್ಬೇಕು.
1: ಸರಿ,
0: ಪ ದನಿ ಸರಿ ಸನಿ ದನಿ ಸ ಸ ಸ ಇನ್ನೊಂದ್ಸಲ
1: ಪದನಿ
0: ದನಿ ಸರಿ ಸನಿ ದ.

0: ಓಕೆ, ಚಾರು ಹಾಡ್ಬಿಟ್ರೆ ಮುಂದೆ ಕಂಟಿನ್ಯೂ ಆಗ್ಬೇಕು.
1: ಸರಿ,
0: ಇಲ್ಲ ಅಂದ್ರೆ ದೇವಿ ಅಂತ ಹಾಡ್ಕೊಂಡು ರಿಪೀಟ್ ಮಾಡ್ಕೊ.
1: ಸರಿ,
0: ದನೀಸಾ

0: ಅಷ್ಟನೇ ಇನ್ನೊಂದ್ಸಲ ಹಾಡಿ.
1: ದನಿ
2: ಅದು
0: ರಿಮ ಗರಿಸ ಅಂತ ಅನ್ನೋ ತರ ಬರುತ್ತೆ
2: ಸರಿ,
0: ಅನ್ನೋ ಸ್ವರದಲ್ಲಿ ನೋಡ್ಕೊತ.
1: ದನಿ ಸಾ
0: ಅಲ್ಲಿ ಬೇರೆ ಮಾಡ್ಕೊಳ್ಳಿ.

0: ಇಲ್ಲಿಗೆ ಇವತ್ತಿನ ಪಾಠನ ನಿಲ್ಲಿಸಿರೋಣ.
1: ಸರಿ,
0: ಮುಂದೆ ಕಂಟಿನ್ಯೂ ಮಾಡ್ತೇನೆ.
1: ಸರಿ ಮೇಡಮ್, ನಮಸ್ಕಾರ. ಧನ್ಯವಾದಗಳು.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಿಸ್ವಜಿತ್ ರಾಯ್ ಚೌಧರಿ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಭೀಮ್ ಪಲಾಸ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
5: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಪಂಡಿತ್ ಬಿಸ್ವಜಿತ್ ರಾಯ್ ಚೌಧರಿ. ರಾಗ್ ಭೀಮ್ ಪಲಾಸ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಿಸ್ವಜಿತ್ ರಾಯ್ ಚೌಧರಿ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಗೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ, ರಾಗ್ ಮಿಯಾ ಕಿ ಮಲ್ಹಾರ್.
1: You are listening to Sarod recital by Pandit Biswajit Roy Chowdhury. He was accompanied on tabla by Pandit Raghunath Nakor. Continuing the concert, now listen to violin recital by Pandit V.G. Jog, Rag Miya Ki Malhar.

0: ಇದುವರೆಗೆ ಪಂಡಿತ್ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಚ್ಎಸ್ ರಮೇಶ್ ಅವರಿಂದ ವೀಣಾವಾದನ, ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ. ಮೊದಲಿಗೆ ಹಂಸಧ್ವನಿ ರಾಗದ ವರ್ಣ ಆದಿತಾಳದಲ್ಲಿದೆ ಜಲಜಾಕ್ಷ. ವೆಲ್ಕಮ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರೆಸೈಟಲ್ ಬೈ ಎಚ್ಎಸ್ ರಮೇಶ್, ಈಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಟು ಬಿಗಿನ್ ವಿತ್ ವರ್ಣ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ ಜಲಜಾಕ್ಷ.

ಈಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಗಜಾನನ ಯುದ್ಧಂ, ಚಕ್ರವಾಕರಾಗ ಆದಿತಾಳ. ಗಜಾನನ ಯುದ್ಧಂ ಸೆಟ್ ಚಕ್ರವಾಕರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತ.

ಶಂಭೋ ಮಹಾದೇವ ತ್ಯಾಗರಾಜರ ರಚನೆ ಪಂತುವರಾಳಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಪಂತುವರಾಳಿ ರಾಗ ರೂಪಕ ತಾಳ ಶಂಭೋ ಮಹಾದೇವ.

ಇದುವರೆಗೂ ಎಚ್ಎಸ್ ರಮೇಶ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಎಚ್ಎಸ್ ರಮೇಶ್. ಹಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಕ 100.1 ಮೆಗಾಹರ್ಟ್ಸ್. ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ನಿರ್ದೇಶನ ಹೆಚ್ಎನ್ ಭಾಸ್ಕರ್. ಕೇಳಿ ರಾಗಮಾಲಿಕೆ, ತಾಳ ತಾಳಮಾಲಿಕೆ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ. FM 100.1 MHz. Dear listeners, in today's Carnatic classical music program, let us listen to an instrumental ensemble by the staff artists of Akashvani, directed by H.N. Bhaskar. Raga Malike, Taala Taala Malike.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸಿದ್ರಿ. ನಿರ್ದೇಶನ ಹೆಚ್ಎನ್ ಭಾಸ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ಆನ್ ಇನ್ಸ್ಟ್ರುಮೆಂಟಲ್ ಅನ್ಸಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಡೈರೆಕ್ಟೆಡ್ ಬೈ ಹೆಚ್ಎನ್ ಭಾಸ್ಕರ್. ಡಿಯರ್ ಲಿಸ್ನರ್ಸ್, ದಿಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ವಾಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳುವಿರಿ. ರಾಗ್ ಮಿಯಾ ಕಿ ಮಲ್ಹಾರ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ್ ನಾಮ ತೇರು, ಧೃತ್ತೇಂತಾಲ್ ಉಮಂಡ್ ಗುಮಂಡ್ ಘನ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ರಾಗ್ ಮಿಯಾ ಕಿ ಮಲ್ಹಾರ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕರೀಮ ನಾಮ ತೇರೋ, ಧೃತ್ತೀನ್ ತಾಲ್ ಉಮಂಡ ಘುಮಂಡ.

0: ಇನ್ನೀಗ ರಾಗ್ ಮಿಯಾ ಕಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬು ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಭಾಲಚಂದ್ರ ನಾಕೋಡ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸೂರಜ್ ಪುರಂಧರೆ ಅಂಡ್ ವಯೋಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ಕಂಟಿನ್ಯೂಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಿಯಾ ಕಿ ತೋಡಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಅಬ ಮೋರೆ ರಾಮ್, ಧೃತ್ ಏಕ್ತಾಲ್ ಕುತುಬುದ್ದೀನ ಕುತುಬಾಲಮ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಲಚಂದ್ರ ನಾಕೋಡ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಬಾಲಚಂದ್ರ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಂ ಕೋದಂಡರಾಮ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ವಾತಾಪಿ ಗಣಪತಿಂ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ, ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ನಾದಸ್ವರ ರಿಸೈಟಲ್ ಬೈ ವಿದ್ವಾನ್ ಎಂ ಕೋದಂಡರಾಮ್ ಅಂಡ್ ಪಾರ್ಟಿ. ಟು ಬಿಗಿನ್ ವಿತ್ ವಾತಾಪಿ ಗಣಪತಿಂ, ಅ ಕಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಇನ್ನೀಗ ಸರಸ್ವತಿ ಮನೋಹರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ರಚನೆ ಎಂತ ಬೇಡಕೊಂದೋ ರಾಘವ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸರಸ್ವತಿ ಮನೋಹರಿ ರಾಗ ಆದಿತಾಳ ಎಂತ ಬೇಡಕೊಂದೋ ರಾಘವ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎಂ ಕೋದಂಡರಾಮ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಸ್ವಾತಿ ತಿರುನಾಳರ ಒಂದು ರಚನೆ ರೇವಗುಪ್ತಿರಾಗ ಮಿಶ್ರ ಛಾಪುದಾಳದಲ್ಲಿದೆ, ಗೋಪಾಲಕ ಪಾಹಿಮಾಮ್. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ವಿದ್ವಾನ್ ಎಂ ಕೋದಂಡರಾಮ ಅಂಡ್ ಪಾಟಿ. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ರೇವಗುಪ್ತಿರಾಗ ಮಿಶ್ರ ಛಾಪುತಾಳ ಗೋಪಾಲಕ ಪಾಹಿಮಾಮ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದ್ವಾನ್ ಎಂ ಕೋದಂಡರಾಮ ಮತ್ತು ಸಂಗಡಿಗರಿಂದ ನಾದಸ್ವರವಾದನ ಆಲಿಸಿದರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರಿಸೈಟಲ್ ಬೈ ವಿದ್ವಾನ್ ಎಂ ಕೋದಂಡರಾಮ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ.

ವಸಂತಕೃಷ್ಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಸಾಮರಾಗ ಆದಿತಾಳದಲ್ಲಿದೆ ಅನ್ನಪೂರ್ಣೆ ವಿಶಾಲಾಕ್ಷಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಬಾಲಸುಬ್ರಹ್ಮಣ್ಯ ಶರ್ಮಾ. ಈಸ್ ಅಕಂಪನಿಡ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಕೆಎಸ್ ವಸಂತಕೃಷ್ಣ. ಟು ಬಿಗಿನ್ ವಿತ್ ಅನ್ನಪೂರ್ಣೆ ವಿಶಾಲಾಕ್ಷಿ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಸಾಮರಾಗ ಆದಿತಾಳ.

ಪರಮ ಪಾವನ ರಾಮ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ರಾಮನಾಡ್ ಶ್ರೀನಿವಾಸ್ ಅಯ್ಯಾರವರ ರಚನೆ. ನೌ ಪರಮ ಪಾವನ ರಾಮ ಸೆಟ್ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಿಟನ್ ಬೈ ರಾಮನಾಡ್ ಶ್ರೀನಿವಾಸ್ ಅಯ್ಯಂಗಾರ್.

ಫ್ರೀಡಂ ರಿದಮ್ಸ್ ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲಿ, ಆಕಾಶವಾಣಿಯ ಮುಖ್ಯವಾಹಿನಿ ಎಫ್ಎಂ ರೈನ್ಬೋ, ರಾಗಂ, ಡಿಟಿಎಚ್ ಎಲ್ಲದರಲ್ಲೂ ಕೂಡ ನೇರ ಪ್ರಸಾರವಾಗುತ್ತಿದೆ. ಇದೀಗ ಕೇಳೋಣ ಜಯತಿ ಜಯತಿ ಭಾರತ ಮಾತಾ ಖಮಾಜ್ ರಾಗ ತ್ರಿಷ್ಟ ನಡೆ ಆದಿತಾಳದಲ್ಲಿ. ಇದು ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕೃತಿ.

ಮುಂದಿನ ಪ್ರಸ್ತುತಿ ಮೈತ್ರೀಂ ಭಜತ ಅಖಿಲ ಹೃಜ್ಜೇತ್ರೀಂ ರಾಗಮಾಲಿಕೆ ಆದಿತಾಳದಲ್ಲಿ. ಇದು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿಗಳ ಕೃತಿ. ಸಂಗೀತ ವಸಂತ ದೇಸಾಯಿ.

ಶ್ರೋತೃ ಬಾಂಧವರೇ, ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳ ವಿಶೇಷ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕೇಳುತ್ತಿರುವಿರಿ ಹಾಗೂ ಆಕಾಶವಾಣಿ ಯೂಟ್ಯೂಬ್ ಚಾನೆಲ್ನಲ್ಲೂ ನೇರ ಪ್ರಸಾರವಾಗುತ್ತಿದೆ. ಭಾಗವಹಿಸಿರುವಂತಹ ಕಲಾವಿದರು ಕೊನ್ನಕೋಲ್ ವಿದ್ವಾನ್ ಬಿಆರ್ ಸೋಮಶೇಖರ ಜೋಯಿಸ್, ವೇಣುವಾದನ ಅಮಿತ್ ಏನಾಡಿ, ವೀಣಾವಾದನ ರಕ್ಷಿತಾ ರಮೇಶ್, ಮೃದಂಗ ಎಸ್ಪಿ ನಾಗೇಂದ್ರ ಪ್ರಸಾದ್, ಖಂಜಿರ ಸುನಾದ್ ಆನೂರು, ಮೋರ್ಸಿಂಗ್ ಚಿದಾನಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ. ಕಾರ್ಯಕ್ರಮ ಮುಂದುವರಿಯುತ್ತಿದೆ. ನಾಸಿಕಾಭೂಷಿಣಿ ರಾಗದ ರಾಗ ತಾನ ಪಲ್ಲವಿ ಆದಿತಾಳದಲ್ಲಿ ಈ ಕಲಾವಿದರ ಸ್ವರಚಿತ ಪಲ್ಲವಿಯ ಸಾಹಿತ್ಯ. ಭಾರತೀಯರಾದ ನಮಗೆ ದೇಶಭಕ್ತಿಯೇ ಸದಾಶಕ್ತಿ.

ದಿಂ ಧಿಂ ನ ತತಕ್ಕ ಧಿಂ ಧಿಂ ನ ಕಿಟತಕ ಧಿಂ ಧಿಂ ನ ತಧಿಂ ದಿಂ ದಿಂ ನ ಕತ ತಕ್ಕ ದಿಂ ತದಿಂ ದಿಂ ದಿಂ ನ ಕಿಟತಕ ದಿಂ ದಿಂ ದಿಂ ದಿಂ ದಿಂ ನ ದಿಂ ದಿಂ ನ ಗದ ತ ದಿಂ ದಿಂ ನ ತಕ್ಕಿಟ ತಕ ದಿಂ ದಿಂ ನ ದಿಂ ದಿಂ ನ ಉದಿ ತಕ ದಿಂ ದಿಂ ನ ಗದಿಂಗ ನ ದಿಂ ದಿಂ ನ ದಿಂ ದಿಂ ನ ತಕ ದಿಂ ದಿಂ ನ ಕಿಟ ತಕ ದಿಂ ದಿಂ ನ ದಿಂ ದಿಂ ನ ತತ ದಿಂ ದಿಂ ನ ಕಿಟ ತಕ ದಿಂ ದಿಂ ನ

ರಸಿಕಾ ಭೂಷಣಿ ರಾಗದ ರಾಗ ತಾನ ಪಲ್ಲವಿಯನ್ನು ಇದುವರೆಗೆ ಆಲಿಸಿದಿರಿ. ಫ್ರೀಡಂ ರಿದಮ್ಸ್ ಕಾರ್ಯಕ್ರಮದ ಅಂತಿಮ ಪ್ರಸ್ತುತಿ ಇದೀಗ ಬಂಗಾಳದ ಕವಿ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ವಿರಚಿತ ವಂದೇ ಮಾತರಂ. ಇದು ಸ್ವಾತಂತ್ರ್ಯ ಆಂದೋಲನದ ಮಹಾಮಂತ್ರ. ಈ ರಾಷ್ಟ್ರೀಯ ಗೀತೆಗೆ 150ನೇ ವರ್ಷದ ಸಂಭ್ರಮ. ಅಖಂಡ ವಂದೇ ಮಾತರಂ ಗೀತೆ ಇದೀಗ ದೇಶರಾಗ ಆದಿತಾಳದಲ್ಲಿ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕೆಂದು ಪ್ರಾರ್ಥನೆ.

ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಫ್ರೀಡಂ ರಿದಮ್ಸ್ ಸ್ವಾತಂತ್ರ್ಯ ಸ್ವರಮೇಳ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ, ಯೂಟ್ಯೂಬ್ ಚಾನೆಲ್, ಎಫ್ಎಂ ರೈನ್ಬೋ, ರಾಗಂ ಡಿಟಿಎಚ್ ವಾಹಿನಿಗಳಲ್ಲಿ ನೇರ ಪ್ರಸಾರದಲ್ಲಿ ಇದುವರೆಗೆ ಮೂಡಿಬಂತು. ಭಾಗವಹಿಸಿದ ಕಲಾವಿದರು ಕೊನ್ನಕೋಲ್ ವಿದ್ವಾನ್ ಬಿಆರ್ ಸೋಮಶೇಖರ್ ಜೋಯಿಸ್, ವೇಣುವಾದನ ಅಮಿತ್ ಏನಾಡಿಗ್, ವೀಣಾವಾದನ ರಕ್ಷಿತಾ ರಮೇಶ್, ಮೃದಂಗ ಎಸ್ಪಿ ನಾಗೇಂದ್ರ ಪ್ರಸಾದ್, ಖಂಜಿರ ಸುನಾದ್ ಆನೂರ್ ಹಾಗೂ ಮೋರ್ಸಿಂಗ್ನಲ್ಲಿ ಚಿದಾನಂದ, ತಾಂತ್ರಿಕ ನಿರ್ವಹಣೆ ರಾಮಾಂಜನಪ್ಪ ಹಾಗೂ ಸಿದ್ದಲಿಂಗಯ್ಯ, ಸಹಕಾರ ಜಿ ಮೋಹನ್ ರಾಜ್, ಎಸ್ ಶ್ರೀನಿವಾಸುಲು, ಶೈನ್ ಫಿಲಿಪ್ ಹಾಗೂ ಆರ್ ಗ್ರೀಷ್ಮ, ನಿರ್ಮಾಣ ಆಶಾ ಹಾಗೂ ಕೆಎಲ್ ರಾಜೇಶ್ವರಿ.

ಕಾರ್ಯತಂತ್ರ ನಿರ್ವಹಣೆ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ನೇರ ಪ್ರಸಾರದಲ್ಲಿ ಮೂಡಿಬಂತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.